pa me de ka so ye Kristo ni ama ne reflect e wa brabo m. Anya kasa ye na wa wo so ma ho ti fifire no. Anya Allah wo akuba na wo do ti bo from den no ma Kristo sum muslimi sum no and reflect e wa brabo m. Anyway, if any y'all pissy.